ಖ್ಯಾತಿ ಯುಹಿ ಕೇಲ ಔಷಿ ಧೇರೈ ಗುರು ಸರ್ವತೋ ಬಾಸ ಆಶೀರ್ವಾದ ಸಂಗೀಮ ಧನ ಸ್ವರ್ಗ ಬಾಸ ಉನಿಹರೂ ತರ್ಪಣ ದಿನು ಹೋಲಾ ಕುನೈ ಗಲ್ತಿ ಭಯ ಹುಡಿ ಮಾಫ ದಿನು ಹೋಲಾ ವರ್ಷ ದಿನ ಏಕೈ ಚೋಟಿ ಗುರು ಪುಣಿ ಹುಂಚ ಸಂಜಿ ಲಂಗ ಯೋ ಮನ ಮಹ ಅತಿಥಲೆ ಚುಂಚ ದಯಾ ಮಾಯಾ ದಿನ ಕಾಖಾನಿ ಗುರು ದಸ್ತು ಹುಂದೈ ನಂದ.